0: ಆಕಾಶವಾಣಿ ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ 100.1 ಎಫ್ಎಂ.
1: ನಾದಗಂಗೆಯ ನಿತ್ಯ ಪುಷ್ಕರ, ಭಕ್ತಿ ಕುಸುಮಾಂಜಲಿ, ಮುಂಜಾನೆಯ ಭಕ್ತಿ ಸಂಗೀತದ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೇಳಿ ಗಾಯತಿ ವನಮಾಲಿ ಮಧುರಂ. ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ವೃಂದಗಾನದಲ್ಲಿದೆ.
2: ಇನ್ ಟುಡೇಸ್ ಪ್ರೋಗ್ರಾಮ್ ಆಫ್ ಡಿವೋಷನಲ್ ಮ್ಯೂಸಿಕ್ ವಿ ಬಿಗಿನ್ ಆರ್ ಪ್ರೋಗ್ರಾಮ್ ವಿತ್

0: ಅಂಬಯ್ಯನುಲಿ ಅವರು ಹಾಡಿರುವ ಕರಿಗಿರೀಶ ಅವರ ಒಂದು ರಚನೆ ಭೂಷಿತ ವನಮಾಲ ಶ್ರೀಲೋಲ.
1: ನೌ ಲಿಸನ್ ಟು ಕಂಪೋಸಿಷನ್ ಆಫ್ ಕರಿಗಿರೀಶ ರೆಂಡರ್ಡ್ ಬೈ ಅಂಬಯ್ಯನುಲಿ, ಭೂಷಿತ ವನಮಾಲ ಶ್ರೀಲೋಲ.

0: ದಾರಿಯ ತೋರೋ ಮುಕುಂದ ಪುರಂದರದಾಸರ ರಚನೆ ಇದು. ಕೃಷ್ಣ ಹಾನಗಲ್ ಅವರ ದನಿಯಲ್ಲಿದೆ.
1: ದಾರಿಯ ತೋರೋ ಮುಕುಂದ ಪ್ರೆಸೆಂಟೆಡ್ ಬೈ ಕೃಷ್ಣ ಹಾನಗಲ್, ಅ ಕಂಪೋಸಿಷನ್ ಆಫ್ ಪುರಂದರದಾಸ.

0: ಸಕಲ ಗ್ರಹಬಲ ನೀನೆ. ಪುರಂದರದಾಸರ ಮತ್ತೊಂದು ರಚನೆ ವಿ ರಾಮಚಂದ್ರನ್ ಹಾಡಿದ್ದಾರೆ.
1: ನೌ ಲಿಸನ್ ಟು ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ, ಸಕಲ ಗ್ರಹಬಲ ನೀನೆ, ಸಂಗ್ ಬೈ ವಿ ರಾಮಚಂದ್ರ.

0: ಎನಗೆ ಭೋಗ ಭಾಗ್ಯ ಬೇಡ. ಮುಪ್ಪಿನ ಷಡಕ್ಷರಿ ಅವರ ರಚನೆ ಇದು, ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ದನಿಯಲ್ಲಿದೆ.
1: ನೌ ಲಿಸನ್ ಟು ಕಂಪೋಸಿಷನ್ ಆಫ್ ಮುಪ್ಪಿನ ಷಡಾಕ್ಷರಿ, ಎನಗೆ ಭೋಗ ಭಾಗ್ಯ ಬೇಡ, ಪ್ರೆಸೆಂಟೆಡ್ ಬೈ ಮಲ್ಲಿಕಾರ್ಜುನ ಮನ್ಸೂರ್.

0: ಕಾಯೆ ಶ್ರೀ ಕಮಲಾಲಯೇ ಹಯವದನ ವ್ಯಾಸರ ರಚನೆ ಇದು. ಮಾಧವಗುಡಿ ಹಾಡಿದ್ದಾರೆ.
1: ಮಾಧವಗುಡಿ ಪ್ರೆಸೆಂಟಿಂಗ್ ಹಯವದನ ವ್ಯಾಸ ಕಾಂಪೋಸಿಷನ್ ಕಾಯೆ ಶ್ರೀ ಕಮಲಾಲಯೇ.

0: ಪದ್ಯದಾಸಿಯ ಹಿರಿಯರು ಕೆಲವರು. ಅಲ್ಲಮ ಪ್ರಭುಗಳ ವಚನ ಚಂದನಬಾಲ ಅವರ ದನಿಯಲ್ಲಿದೆ.
1: ಪದ್ಯದಾಸಿಯ ಹಿರಿಯರು ಕೆಲವರು, ಅ ಕಂಪೋಸಿಷನ್ ಆಫ್ ಅಲ್ಲಮ ಪ್ರಭು, ಪ್ರೆಸೆಂಟೆಡ್ ಬೈ ಚಂದನಬಾಲ.

0: ಮನದೊಡೆಯ ಮನವ ನೋಡುವೆನೆಂದು ಅಖಂಡೇಶ್ವರ ಅವರ ವಚನ ಇದು. ಎಂಎಸ್ ಶೀಲಾ ಹಾಡಿದ್ದಾರೆ.
1: ನೌ ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಅಖಂಡೇಶ್ವರ, ಮನದೊಡೆಯ ಮನವ ನೋಡುವೆನೆಂದು.

0: ಸಾಧನದ ಚಿಂತೆ ಎನಗೆ ಹಾಕು ದೇವ. ರಂಗೇಶ ವಿಠಲರ ರಚನೆ ಇದು, ಸುಕನ್ಯಾ ಪ್ರಭಾಕರ್ ಅವರ ದನಿಯಲ್ಲಿದೆ.
1: ಸಾಧನದ ಚಿಂತೆ ಎನಗ್ಯಾಕು ದೇವ, ಅ ಕಾಂಪೋಸಿಷನ್ ಆಫ್ ರಂಗೇಶ ವಿಠಲ, ರೆಂಡರ್ಡ್ ಬೈ ಸುಕನ್ಯಾ ಪ್ರಭಾಕರ್.

0: ಭಕ್ತಿ ಕುಸುಮಾಂಜಲಿ. ಭಕ್ತಿ ಸಂಗೀತದ ಈ ಮುಂಜಾನೆಯ ಕಾರ್ಯಕ್ರಮವನ್ನು ನಿಮಗಾಗಿ ತಂದಿದ್ದು ಆಕಾಶವಾಣಿ ಬೆಂಗಳೂರು ಕೇಂದ್ರ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಆಫ್ ಡಿವೋಷನಲ್ ಮ್ಯೂಸಿಕ್ ಯು ಆರ್ ಲಿಸ್ನಿಂಗ್ ಟು ವೇರಿಯಸ್ ಆರ್ಟಿಸ್ಟ್ ಪ್ರೆಸೆಂಟಿಂಗ್ ವೇರಿಯಸ್ ಕಾಂಪೋಸಿಷನ್ಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸುವ ವಿದ್ಯಾರ್ಥಿ ರಮೇಶ್ ಕೆ.
1: ನಮಸ್ಕಾರ ಮಿಸ್ಟರ್.
2: ನಮಸ್ಕಾರ, ಬನ್ನಿ. ಇದು ಹರಿಕಾಂಬೋಜ್ ಕೀರ್ತನ, ಮೊದಲನೆಯಿಂದ ಹಾಡಿ ನೋಡೋಣ. ಎಷ್ಟು ಬಂತು ಹಾಡ್ತೀರಾ? ಫಸ್ಟಿಂದ ಹಾಡ್ತೀರಾ?

0: ಸನಿ ನಿಧದ ಬಮ.
1: ಇಷ್ಟು ಸಾಕು ಇವತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಚರಣ ಅಲ್ಲ ಸಾಹಿತ್ಯ ನೋಡೋಣ.
2: ನಮಸ್ಕಾರ.
1: ನಮಸ್ಕಾರ.
3: ಇದುವರೆಗೂ ಅಮೃತ ಗುರುಕುಲ ಕಾರ್ಯಕ್ರಮದಲ್ಲಿ ಸಂಗೀತ ಪಾಠ ಕೇಳಿದಿರಿ. ಸಂಗೀತ ಪಾಠ ಹೇಳಿಕೊಟ್ಟವರು ಡಾಕ್ಟರ್ ಕೆ ಮುರಳೀಧರ್, ಭಾಗವಹಿಸಿದ ವಿದ್ಯಾರ್ಥಿ ರಮೇಶ್ ಕೆ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.
4: ಆಕಾಶವಾಣಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರ ಸರೋದ್ ವಾದನ ಕೇಳುವಿರಿ. ರಾಗ್ ಯಮನ್.
5: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಪ್ರದೀಪ್ ಭರೋತ್. ರಾಗ್ ಯಮನ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರದೀಪ್ ಭರೋಟ್ ಅವರಿಂದ ಸರೋದ್ವಾದನ ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಆನಂದ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ರಾಗ್ ತೋಡಿ.
1: ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ ರಾಗ್ ತೋಡಿ.

0: ಇದುವರೆಗೆ ಅನಂತ್ಲಾಲ್ ಹಾಗೂ ಸಂಗಡಿಗರಿಂದ ಶೆಹನಾಯ್ ವಾದನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಶೆಹನಾಯ್ ರಿಸೈಟಲ್ ಬೈ ಶ್ರೀ ಅನಂತ್ಲಾಲ್ ಅಂಡ್ ಪಾರ್ಟಿ. ದಿಸ್ ಪ್ರೋಗ್ರಾಂ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಆಕಾಶವಾಣಿ ಅಮೃತವರ್ಷಿಣಿ ಸಂಗೀತ ವಾಹಿನಿ ಕಾರ್ಯಕ್ರಮ ಯಕ್ಷಸಂಗೀತ. ಕರಾವಳಿ ಕರ್ನಾಟಕದ ಕಲಾ ಪ್ರಕಾರವಾದ ಯಕ್ಷಗಾನದ ಸಂಗೀತ ವೈವಿಧ್ಯ ಹಾಗೂ ವೈಶಿಷ್ಟ್ಯತೆಯ ಕುರಿತಾದ ವಿಶೇಷ ಕಾರ್ಯಕ್ರಮ ಸರಣಿ ಯಕ್ಷಸಂಗೀತ. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ನಿರ್ಮಾಣ ಡಾ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.

0: ಯಕ್ಷಸಂಗೀತ.
1: ಯಕ್ಷಗಾನದಲ್ಲಿ ಬತ್ತೀಸ ರಾಗತಾಳಗಳ ಕುರಿತಾದ ಉಲ್ಲೇಖ ಇದೆಯಾದರೂ ರೂಢಿಯಲ್ಲಿ ಸಂಗೀತ ಶಾಸ್ತ್ರದ ಸಪ್ತತಾಳಗಳೇ ಬಳಕೆಯಲ್ಲಿವೆ. ಧ್ರುವ, ಮಠ್ಯ, ರೂಪಕ, ಜಂಪೆ, ತ್ರಿಪುಟ, ಅಟ್ಟ ಮತ್ತು ಏಕಗಳೆಂಬ ಏಳು ತಾಳಗಳು ಜಾತಿಭೇದದಿಂದ 35 ತಾಳಗಳಾಗಿರುವುದನ್ನು ಸಂಗೀತಶಾಸ್ತ್ರದಲ್ಲಿ ನಾವು ಗಮನಿಸಿದರೂ ಯಕ್ಷಗಾನದಲ್ಲಿ ಚತುರಶ್ರ ಜಾತಿಯ ಧ್ರುವತಾಳ, ಖಂಡಜಾತಿಯ ಮಠ್ಯತಾಳ, ಚತುರಶ್ರ ಜಾತಿಯ ರೂಪಕತಾಳ, ಮಿಶ್ರ ಜಂಪೆ, ತ್ರಿಶ್ರ ತ್ರಿಪುಟ, ಖಂಡ ಅಷ್ಟ, ಚತುರಶ್ರ ಜಾತಿಯ ಏಕತಾಳ, ಹೀಗೆ ಏಳು ತಾಳಗಳು ಮಾತ್ರ ಬಳಕೆಯಲ್ಲಿವೆ. ಈಗ ಮೊದಲಿಗೆ ಯಕ್ಷಗಾನದಲ್ಲಿ ಧ್ರುವ ತಾಳವು ವಿನಿಯೋಗಗೊಳ್ಳುವ ರೀತಿಯನ್ನು ನೋಡೋಣ. ಚತುರಶ್ರ ಜಾತಿಯ ಈ ಧ್ರುವ ತಾಳವು 14 ಅಕ್ಷರ ಕಾಲದಲ್ಲಿ 1, 7 ಮತ್ತು 11 ಅಕ್ಷರಕ್ಕೆ ಘಾತ ಬಿದ್ದು ತದ್ದಿಕ್ಕು ತಕ ದಿಕ್ಕು ತಕ ದಿಕ್ಕು ತಕ ಎಂಬಂತೆ ಸಾಗುತ್ತದೆ. 1 ಚತುರಶ್ರ ಲಘು, 1 ದ್ರುತ, ಮತ್ತೆರಡು ಚತುರಶ್ರ ಲಘು. ಇದು ಈ ತಾಳದ ವಿನ್ಯಾಸ. ಯಕ್ಷಗಾನ ಇಂದ್ರಜಿತು ಕಾಳಗದ ಹಾಡಿನಲ್ಲಿ ಈ ಧ್ರುವತಾಳದ ಗತಿಯನ್ನು ಗಮನಿಸೋಣ.
2: ಜನಕ

ಇನ್ನು ಮುಂದೆ ಮಠ್ಯತಾಳವನ್ನು ಕೇಳೋಣ. ಯಕ್ಷಗಾನದಲ್ಲಿರುವ ಮಠ್ಯತಾಳವು ಖಂಡ ಜಾತಿಯದು. ಒಂದು ಖಂಡ ಲಘು, ಒಂದು ದ್ರುತ, ಮತ್ತೊಂದು ಖಂಡ ಲಘು, ಹೀಗೆ ಒಟ್ಟು 12 ಅಕ್ಷರ ಕಾಲದ ತಾಳವಿದು. ಆದರೆ ಈ 12 ಅಕ್ಷರ ಕಾಲಗಳು 6 ಮತ್ತು 6 ಎಂದು ತೋರುವುದು ಯಕ್ಷಗಾನದ ವಿಶೇಷತೆ. ಉಭಯ ತಿಟ್ಟುಗಳಲ್ಲಿ 5 ಘಾತಗಳಿಂದಲೇ ಇದು ನಡೆಯುವುದರಿಂದ ಯಕ್ಷಗಾನ ಪಠ್ಯದಲ್ಲಿ ಕೆಲವೆಡೆ ಇದಕ್ಕೆ ಪಂಚಘಾತ ಮಟ್ಟೆ ಎಂಬ ಹೆಸರಿದೆ. ತೈ ತದಿನ್ನಾಂ, ಧೇಂ ತದಿನ್ನಾಂ ಎಂದು ಸಾಗುವ ಮಠ್ಯತಾಳವು ಹಾಡಿನಲ್ಲಿ ಹೀಗೆ ಕೇಳಿಸುತ್ತದೆ.

0: ಇದು ದೇವಿದಾಸ ಕವಿಯ ಕೃಷ್ಣ ಸಂಧಾನದ ಪದ್ಯ. ಇಲ್ಲಿಯ ಛಂದಸ್ಸನ್ನು ನೋಡಿದರೆ ಇದು ನಡೆಯೆ ಲೋಮು ರಾರಿ ಸುಖದೊಳು ಎಂದು ತ್ರಿಮಾತ್ರಾಗತಿಯಲ್ಲಿರುವುದು ವೇದ್ಯವಾಗುತ್ತದೆ. ತೈ ತದಿ ನಕ ಎಂಬ ಮಠ್ಯವು ತೈತ ದಿನಕ ಎಂದು ಮೂರು ಮಾತ್ರೆಗಳ ಎರಡು ಗುಂಪುಗಳಾಗಿ ಒಡೆದಿದೆ. ಈ ಕಾರಣದಿಂದಾಗಿಯೇ ಯಕ್ಷಗಾನದ ಮಠ್ಯತಾಳವು ರೂಪಕ ತಾಳದ ತ್ವರಿತ ರೂಪವೆಂಬ ಭ್ರಮೆಗೆ ಒಳಗಾಗಿದೆ. ಇನ್ನು ಕೆಲವೆಡೆ ದ್ವಿಮಾತ್ರೆಗಳ ಎರಡು ತ್ರಿಕಗಳಾಗಿಯೂ ಕಂಡುಬರುತ್ತದೆ.
1: ಬಂದರ್

ಸಾಮಾನ್ಯವಾಗಿ ಯಕ್ಷಗಾನದ ಮಠ್ಯತಾಳವು ವೀರ ರೌದ್ರ ರಸಗಳಿಗೆ ಹೆಚ್ಚು ಒಪ್ಪುವಂತಹುದು. ಕೆಲವೊಮ್ಮೆ ಕರುಣರಸಕ್ಕೂ ಅದು ಅವಕಾಶ ಮಾಡಿಕೊಡುವುದುಂಟು. 12 ಅಕ್ಷರ ಕಾಲದ ತಾಳವಾದುದರಿಂದ 3, 4, 6 ಮಾತ್ರೆಗಳ ಛಂದೋಬಂಧಗಳಿಗೆ ಅದು ಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಬ್ರಹ್ಮಗಣ ರುದ್ರಗಣಗಳ ಅಂಶಲಯಾನ್ವಿತ ರಚನೆಗಳಿಗೂ ಸೊಗಸಾಗಿ ಇದು ಒಪ್ಪುತ್ತದೆ. ಈಗ ರೂಪಕ ತಾಳದ ಗತಿಯನ್ನು ಗಮನಿಸೋಣ.

ಚತುರಶ್ರ ಜಾತಿಯ ಆರು ಅಕ್ಷರ ಕಾಲದ ಈ ರೂಪಕ ತಾಳದಲ್ಲಿ ಒಂದು ದ್ರುತ ಮತ್ತು ಒಂದು ಲಘುವಿದೆ. ತೈ ತದಿ ನಕ ಎಂಬುದನ್ನು ಒಂದು ದೊಡ್ಡ ಘಾತ ಮತ್ತು ನಾಲ್ಕು ಸಣ್ಣ ಘಾತಗಳಿಂದ ನಿರ್ವಹಿಸಲಾಗುತ್ತದೆ. ಮೊದಲ ಘಾತವು ದ್ರುತವನ್ನು, ಅನಂತರದ ನಾಲ್ಕು ಅಕ್ಷರಗಳು ಲಘುವನ್ನು ಸೂಚಿಸುತ್ತವೆ. ಸಾಮಾನ್ಯವಾಗಿ ವಿಷ್ಣುಘಣ ಘಟಿತವಾದ ಅಂಶಲಯದ ಪದ್ಯಗಳಲ್ಲಿ ರೂಪಕ ತಾಳದ ನಿರ್ವಹಣೆ ಇದ್ದರೂ, ಕ್ವಚಿತ್ತಾಗಿ ಷಣ್ಮಾತ್ರಾಗಣ ವಿನ್ಯಾಸದ ಛಂದೋಬಂಧಗಳಲ್ಲೂ ರೂಪಕ ತಾಳವನ್ನು ಗುರುತಿಸಬಹುದು. ಪಾರ್ಥಿಸುಬ್ಬನ ಪಂಚವಟಿ ಪ್ರಸಂಗದಲ್ಲಿ ದಶರಥ ಚಕ್ರವರ್ತಿಯ ಮರಣವಾರ್ತೆಯನ್ನು ಕೇಳಿದ ಸೀತಾದೇವಿ ಮಮ್ಮಲ ಮರುಗುವ ಸಂದರ್ಭದ ಈ ಪದ್ಯ ಅಂತಹ ಶುದ್ಧ ಷಣ್ಮಾತ್ರಾವಿನ್ಯಾಸದ ರೂಪಕ ತಾಳದ ಛಂದೋಬಂಧ.

ಇನ್ನು ಮುಂದಿನದು ಜಂಪೆ ತಾಳ. ಯಕ್ಷಗಾನದಲ್ಲಿ ಪ್ರಚಲಿತವಿರುವ ಜಂಪೆ ತಾಳವು 10 ಅಕ್ಷರ ಕಾಲಕ್ಕೆ ಸಮನಾಗಿದ್ದು ಕರ್ನಾಟಕೀಯ ಮಿಶ್ರ ಜಂಪೆಯನ್ನು ಹೋಲುವಂತಹುದು. ಅರ್ಥಾತ್ ಒಂದು ಲಘು, ಮತ್ತೊಂದು ಅನುದೃತ, ಹಾಗೂ ಕೊನೆಗೊಂದು ದೃತ, ಹೀಗೆ 7-1-2 ಎಂಬಂತೆ 10 ಮಾತ್ರೆಯದು. ಆದರೆ ಯಕ್ಷಗಾನದಲ್ಲಿ ಚತುರಶ್ರ ಮಠ್ಯದಂತೆ ಅಂದರೆ 4-2-4 ಎಂದು ಅದು ಸಾಗುತ್ತದೆ. ದಿಂದತ್ತಾಂ ದಿಂದ ದಿಂದತ್ತಾಂ ಎಂದು ಸಾಗುವ ಈ ಜಂಪೆ ತಾಳಕ್ಕೆ ಏನನು ಮಾನವು ಬಿಡು ಮಾನಿನಿ ನಾನಿತ್ತೆನು ಮಾನದ ವರಗಳ ಸಂತಾನದ ಸಹಿತ ಎಂಬ ಪದ್ಯ ಸಾಹಿತ್ಯವು ಸ್ಪಷ್ಟವಾಗಿ 4-2-4 ಎಂಬುದಕ್ಕೆ ಸಂವಾದಿಯಾಗಿದೆ. ಆದರೆ ಯಕ್ಷಗಾನದಲ್ಲಿ ಈ 10 ಮಾತ್ರೆಗಳು ನಿಧಾನವಾಗಿ 5 ಮಾತ್ರೆಗಳ ಖಂಡಗತಿಯಲ್ಲಿ ಸಾಗುವುದೇ ಹೆಚ್ಚು. ಆಗ ಇದು ತಕ ತಕಿಟ ತಕ ತಕಿಟ ಎಂದಾಗುತ್ತದೆ. ಕರ್ನಾಟಕಿ ಸಂಗೀತದ ಖಂಡಚಾಪುವೇ ಇದು. ಯಕ್ಷಗಾನದಲ್ಲಿ ಧೀಮ್ ತಕ್ಕ ಧೀಮ್ ಧೀಮ್ ತಕ್ಕ ಎಂಬ ನಡೆಯಲ್ಲಿ ಜಂಪೆ ತಾಳವು ಅನುರಣಿಸುತ್ತದೆ. ಸೀತಾಪಹಾರದ ಮುನ್ನ ಶೂರ್ಪನಖೆ ರಾವಣನಲ್ಲಿಗೆ ಬಂದು ತನ್ನ ಮಾನಭಂಗದ ವೃತ್ತಾಂತವನ್ನು ಹೇಳುವ ಪದ್ಯಗಳು ಜಂಪೆ ತಾಳದಲ್ಲಿವೆ.

ಈ ಹಾಡುಗಳನ್ನು ಕೇಳುತ್ತಿರುವಾಗ ಪದ್ಯದ ಉತ್ತರಾರ್ಧವು ತ್ವರಿತಗತಿಗೆ ಹೊರಳಿದ್ದನ್ನು ಗಮನಿಸಿದೆವು. ತೈತತೋಂ ತೈತತೋಂ ಎಂದು ಬದಲಾಗುವ ಈ ಗತಿಯನ್ನು ಜಂಪೆತಾಳದ ಎರಡನೇ ಕಾಲ ಎನ್ನಲಾಗುತ್ತದೆ. ಕೆಲವೊಮ್ಮೆ ಪದ್ಯದ ಭಾವವು ವೀರ ಕ್ರೋಧ ರೌದ್ರಾನ್ವಿತವಾಗಿದ್ದರೆ ಮೊದಲಿನಿಂದಲೂ ತ್ವರಿತದಲ್ಲೇ ಹಾಡುವ ಕ್ರಮವಿದೆ. ಅದಕ್ಕೆ ಉದಾಹರಣೆಯಾಗಿ ಉತ್ತರಣ ಪೌರುಷದ ಹಾಡುಗಳನ್ನು ಕೇಳೋಣ.

ಹೀಗೆ ಯಕ್ಷಗಾನದಲ್ಲಿ ಜಂಪೇತಾಳದ ಸೊಬಗು ಸೊಗಸುಗಳು ಪ್ರಾರ್ಥನೆ, ವರ್ಣನೆ, ಉತ್ಸಾಹ, ರೌದ್ರ ಮುಂತಾದ ಹಲವು ಭಾವಗಳನ್ನು ಅಭಿವ್ಯಕ್ತಿಗೊಳಿಸಲು ಜಂಪೇತಾಳವು ಸಹಕಾರಿ. ಸುಧನ್ವ ಕಾಳಗದಲ್ಲಿ ಸುಧನ್ವ ಮತ್ತು ಪ್ರಭಾವತಿಯರ ಸಂವಾದ ಭಾಗದಲ್ಲಿ ಜಂಪೇತಾಳದ ನಿರ್ವಹಣೆ ಇದಕ್ಕೆ ಒಳ್ಳೆಯ ಉದಾಹರಣೆ. ದಂಪತಿಗಳ ನಡುವೆ ನಡೆಯುವ ಮಾತುಕತೆಯಲ್ಲಿ ಪ್ರೇಮ, ಕದನೋತ್ಸಾಹ, ಕರ್ತವ್ಯಪರತೆ, ದೈವಭಕ್ತಿ, ಸಮಾಧಾನ, ಜೀವನ ಸಾರ್ಥಕ್ಯ, ಗಾರ್ಹಸ್ಥ್ಯ ಧರ್ಮ ಮುಂತಾದ ಹತ್ತು ಹಲವು ಭಾವಗಳು ಪ್ರಕಟವಾಗುವುದನ್ನು ಈ ಪದ್ಯದಲ್ಲಿ ಗಮನಿಸಬಹುದಾಗಿದೆ.

0: ಯಕ್ಷಸಂಗೀತ ವಿಶೇಷ ಸರಣಿ ಕಾರ್ಯಕ್ರಮ ಈವರೆಗೆ ಪ್ರಸಾರವಾಯಿತು. ರಚನೆ ಮತ್ತು ಪ್ರಸ್ತುತಿ ಡಾ ಕಬ್ಬಿನಾಲೆ ವಸಂತ ಭಾರದ್ವಾಜ್. ತೆಂಕುತಿಟ್ಟಿನ ಭಾಗವತರು ಕುಬಣೂರು ಶ್ರೀಧರ ರಾವ್, ಮೃದಂಗ ಜನಾರ್ದನ ತೋಳ್ಪಡಿತ್ತಾಯ, ಚೆಂಡೆ ಕೃಷ್ಣಮೂರ್ತಿ ಪಾಂಗಣ್ಣಾಯ. ಬಡಗುತಿಟ್ಟಿನ ಭಾಗವತರು ಗಣಪತಿ ಭಟ್ ಸಾರಿಗ್ರಾಮ, ಮೃದಂಗ ಅನಂತ ಪದ್ಮನಾಭ ಪಾಠಕ್, ಚೆಂಡೆ ಶಂಕರ ಬಾಳೆ ಕುದ್ರು. ನಿರ್ಮಾಣ ಡಾಕ್ಟರ್ ಎನ್ ರಘು ಮತ್ತು ಎವಿ ವಿನೋದ್ ಕುಮಾರ್.
1: ಕೇಳುಗರೆ, ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ
2: ಕೇಳುಗರೆ. ಇದುವರೆಗೂ ಯಕ್ಷ ಸಂಗೀತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದ್ರಿ. ಈ ಕಾರ್ಯಕ್ರಮದ ಮುಂದಿನ ಭಾಗ ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ರಾಧಿಕಾ ಕೃಷ್ಣಸ್ವಾಮಿಯವರ ಹಾಡುಗಾರಿಕೆಯನ್ನು. ಪಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ತ್ಯಾಗರಾಜರ ರಚನೆ ವಿನತಾಸುತ ಹರಿಕಾಂಬೋಜಿರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ದಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ರಾಧಿಕಾ ಕೃಷ್ಣಸ್ವಾಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್ ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ವಿನತಾಸುತ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಹರಿಕಾಂಬೋಚಿರಾಗ ಆದಿತಾಳ.

ರಾಧಿಕಾ ಕೃಷ್ಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಮುತ್ತಯ್ಯ ಭಾಗವತರ ರಚನೆ ಕೀರ್ವಾಣಿ ರಾಗ ಆದಿತಾಳದಲ್ಲಿದೆ, ಅಂಬಾವಾಣಿ. Dear listeners, you are listening to vocal rendition by Radhika Krishnaswamy. She is accompanied on the violin by Vidwan Mysuru Ardayakar and the Mridangam Yamguru Raj. Continuing the program, now let us listen to

ಇನ್ನೀಗ ನಾರಾಯಣ ತೀರ್ಥರ ಒಂದು ಶ್ಲೋಕ ಬಿಲ್ಹರಿ ರಾಗ ಆದಿತಾಳದಲ್ಲಿದೆ. ರಾಧಿಕಾ ಕೃಷ್ಣಸ್ವಾಮಿ ನೌ ಪ್ರೆಸೆಂಟ್ ಅ ಶ್ಲೋಕ ರಿಟನ್ ಬೈ ನಾರಾಯಣ ತೀರ್ಥ ಸೆಟ್ ಟು ಬಿಲ್ಹರಿ ರಾಗ ಆದಿತಾಳ.

ರಾಧಿಕಾ ಕೃಷ್ಣಸ್ವಾಮಿ ಅವರ ಹಾಡುಗಾರಿಕೆಯನ್ನು ಇದುವರೆಗೂ ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ದಿ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ರಾಧಿಕಾ ಕೃಷ್ಣಸ್ವಾಮಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಅರ್ಧಯಾಕರ್ ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯನ ಕೇಳುವಿರಿ. ರಾಗ್ ಭೀಮ್ ಪಲಾಸ್, ಖಯಾಲ್ ವಿಲಂಬಿತ್ ಏಕ್ತಾಲ್ ಅಬುತೋ ಬಡಿ ಬೇರ್, ಧೃತ್ ಏಕ್ತಾಲ್ ದೈ ಪಿಯಾ ಬಿನಾ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಲ್ ಬೈ ಶ್ರೀ ಕುಮಾರ್ ಮರಡೂರ್. ರಾಗ್ ಭೀಮ್ ಪಲಾಸ್, ಖ್ಯಾಲ್ ವಿಲಂಬಿತ್ ಏಕ್ತಾಲ್ ಅಬುತೋ ಬಡಿ ಬೇರ್, ಧೃತ್ ಏಕ್ತಾಲ್ ದೈ ಪಿಯಾ ಬಿನಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕುಮಾರ್ ಮರಡೂರ್ ಅವರ ಗಾಯ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ಕುಲಕರ್ಣಿ, ಹಾರ್ಮೋನಿಯಂ ಶ್ರೀಕಾಂತ್ ಕುಲಕರ್ಣಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳುವಿರಿ. ತಾಲ್ ತೀನ್ ತಾಲ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರಡೂರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಉದಯ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಶ್ರೀಕಾಂತ್ ಕುಲಕರ್ಣಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ತಾಲ್ ತೀನ್ ತಾಲ್.

ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತದ ಗೆಂತ

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್ ಅವರಿಂದ ತಬಲಾ ವಾದನ ಕೇಳಿದಿರಿ. ಪಕ್ಕವಾದದಲ್ಲಿ ವಯಲಿನ್ ಸಹಕಾರ ನೀಡಿದವರು ಶಂಕರ್ ಕಬಾಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ತಬಲಾ ಸೋಲೋ ಬೈ ಪಂಡಿತ್ ರಘುನಾಥ್ ನಾಕೋಡ್. ಹಿ ವಾಸ್ ಅಕಂಪನಿಡ್ ಆನ್ ವಯಲಿನ್ ಬೈ ಶ್ರೀ ಶಂಕರ್ ಕಬಾಡಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರ ಹಾಡುಗಾರಿಕೆಯಲ್ಲಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ವಲಚಿರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ಲಾಲ್ಗುಡಿ ಜಿ ಜಯರಾಮನ್, ಚಲಮು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನೀಡ್ ಆನ್ ದ ವೈಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಟು ಬಿಗಿನ್ ವಿತ್, ವರ್ಣ ಸೆಟ್ ಟು ವಲಚಿರಾಗ ಆದಿತಾಳ, ರಿಟನ್ ಬೈ ಲಾಲ್ಗುಡಿ ಜಿ ಜಯರಾಮನ್, ಚಲಮೋ.

ದೇವ ದೇವ ಕಲಯಾಮಿ ಸ್ವಾತಿ ತಿರುನಾಳರ ರಚನೆ ಮಾಯಾ ಮಾಳವಗೌಳರಾಗ ರೂಪಕ ತಾಳದಲ್ಲಿದೆ. ದೇವ ದೇವ ಕಲಯಾಮಿ ಸೆಟ್ಟು ಮಾಯಾ ಮಾಳವಗೌಳರಾಗ ರೂಪಕ ತಾಳ ರಿಟನ್ ಬೈ ಸ್ವಾತಿ ತಿರುನಾಳ್.

ಎನ್ನಿಗ ತ್ಯಾಗರಾಜರು ಬರೆದಿರುವ ಬಂಟು ರೀತಿ ಕೊಲುವಿಯ್ಯವಯ್ಯ ಹಂಸನಾದರಾಗ ಆದಿತಾಳದಲ್ಲಿದೆ. ನೌ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಹಂಸನಾದರಾಗ ಆದಿತಾಳ ಬಂಟು ರೀತಿ ಕೊಲುವಿಯ್ಯವಯ್ಯ.

ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರಿಂದ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ತ್ಯಾಗರಾಜರ ಕೃತಿ ಶುದ್ಧ ಸಾವೇರಿ ರಾಗ ಆದಿತಾಳದಲ್ಲಿದೆ, ದಾರಿನಿ ತೆರೆಸುಕೊಂಟಿ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, A composition of Tyagaraja set to Shuddha Saveri Raga Aditala Darini Telusukonte.

ಎನ್ನೀಗ ಖಮಾಚ್ ರಾಗದಲ್ಲಿ ಜಾವಳಿ ಆದಿತಾಳದಲ್ಲಿದೆ. ಮರುಬಾರಿ ತಾಳಲೇನುರ, ಮರುಬಾರಿ ತಾಳಲೇನುರ, ಜಾವಳಿ ಸೆಟ್ಟು, ಖಮಾಚ್ ರಾಗ ಆದಿತಾಳ.

ಇದುವರೆಗೂ ಮನಮಧುರೈ ಎಸ್ ನಾಗಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ ವಯಲಿನ್ ಸಹಕಾರ ನೀಡಿದವರು ಎಆರ್ ಕೃಷ್ಣಮೂರ್ತಿ, ಮೃದಂಗ ಎಂಆರ್ ಸಾಯಿನಾಥ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಲಿಸ್ನಸ್ ಇನ್ ಟುಡೇಸ್ ಪ್ರೋಗ್ರಾಮ್. ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಮನಮಧುರೈ ಎಸ್ ನಾಗಲಕ್ಷ್ಮಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಎಆರ್ ಕೃಷ್ಣಮೂರ್ತಿ, ಆನ್ ದ ಮೃದಂಗಂ ಎಂಆರ್ ಸಾಯಿನಾಥ್. ದಿಸ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಎಂಡ್ ಮ್ಯೂಸಿಕ್.

ಧಗೆ ತಿಟ್ಟ ತಿಟ್ಟ ತಗೆ ತಿಟ್ಟ ತಿಟ್ಟ ಕ್ರಧ ತಿಟ್ಟ ತಿಟ್ಟ ಧಗನ ಧ ಕತ್ರಿ ಗಿಡದಾಗ ಗಿಂದ್ರಾಂತ್ರಿ ಗಿಡ ತುಂದು ತು ನಾನಾ ದಿನ ಗಿಡ ಧ ತ ತ ಧ ಧ ತ ತ ಧ ಧ ತ ತ ಧ ಗಿಂದ್ರಾನ್ ದಗದ್ರಿ ಗಿಡ ತುಂದು ತು ನಾನಾ ದಿನ ಗಿಡ ಧ ತ ತ ಧ ಧ ತ ತ ಧ ಧ ತ ತ ಧ ಗಿಂದ್ರಾನ್ ದಗದ್ರಿ ಗಿಡ ತುಂದು ತು ನಾನಾ ದಿನ ಗಿಡ ಧ ತ ತ ಧ ಧ

Dagger,

Dagger,

ಡಿ ಡಿ ಟಿ ಗಡಿ ಗನ ದಿಟ್ ತಾನ ದಾ ದಿಟ ದಿಟ ತಗಿ ದಿಟ ಧಾ ಗೇ ಜಿ ಗೇ ಗೇ ಗೇ ದರಿ ಗಡಿ ದದ ದಿಟ ತಾನ ದಿಟ ದಿಟ ತಗಿ ದಿಟ ತಗಿ ದಿಗಿ ನಗಿ ದಿಟ ಕದ ದಿಟ ತಗಿ ದಿಟ ತಗಿ ದಿಗಿ ನಗಿ ತಗ ದಿಗಿ ನ ಧಗ ದಿಗಿ ನ ಧಗ ದಿಗಿ ನ ಧಾ ಕದ ಗದಿಗಿ ನ ಧಗ ದಿಗಿ ನ ಧಗ ದಿಗಿ ನ ಧಾ ಕದ ಗದಿಗಿ ನ ಧಗ ದಿಗಿ ನ ಧಗ

ಧಾಗ ಧಾನ್ ತದಕ ಧಾನ್ ಗದ ಗಂತರಾನ್ ಧದ ಗತ್ತಿಟ್ಟು ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ ಧಾಗ

Magari,